0: ಶೀಘ್ರ ಶೀಘ್ರ ನಾ ಹಾಸ್ಪಿಟ್ಲ್ ಬಂದು ಪಾಕ್ರೆ. ರಾಳಿ ಹೆಂಗೆ? ರಾಳಿ ಹೆಂಗೆ ಅನ್ನೆ? ನಾ ಎವಳು ನೇರಮ ಬೆಲ್ ಕೊಡ್ತೆ. ರಾಳಿ ಕೇಳ ಬರ್ದಕ್ಕೆ ಏನ್ ಲೇಟ್
1: ಸರ್? ಇಂಜಿನ್ಲೆ ಕೊಂಚ ರಿಪೇರ್.
0: ಏನ್ ಪೊಯ್ಸಲ್ರೆ? ಶರ್ಟ್ ಪ್ಯಾಂಟ್ ಎಲ್ಲ ಏ ಇರಮಾರ್ಕೆ ಹತ್ತು ರೂಪಾಯಿ ಕುಡ್ಚಿಟ್ಟು ಬರ್ಯಾ.
1: ಡ್ಯೂಟಿ ಇರಕ್ರಪ್ಪ ನಾನು ಸರ್ ಹತ್ತಕ್ ಬರ.
0: ಸರಿ, ನೀ ಹಿಂಗಿರಕ್ರಪ್ಪ ಇಂದ ಆಳು ಏನ್ ಸ್ವಿಚ್ ಬಿಟ್ಟು ಆಪರೇಟ್ ಮಾಡಿರ್ತಾ? ಯಾರಿಂದ ಆಳು
2: ಇಪ್ಪಿಡ್ದ ಹೊರವಂಗ ಪರವಂಗೆಲ್ಲ ಟ್ರೈಲ್ ಪಾಕ್ರದಿಟ್ ಆಬತ್ತಾ ನೆಲಮೇಲೆ ಅವ್ರು ಕೊಡೋದೇ ಬಿಚ್ಚಿಟ್ಟು ನಾ ಬೆಲ್ ಕೊಡ್ತಾ? ನೀ ವಿಂಚಿಟ್ಲೇ ಇಲ್ಲ ತಿರುಗುವ ಪರವಂಗ ಟ್ರೈಲ್ ವೇಳೆ ಪಾಕ್ರದೆ ಅದೇ ಮರ ಕರೆದಾಗ ನೀ ಪೋಯ್ ಬೇಸ್ರದೆ.
3: ಗುಡ್, ವೆರಿ ಗುಡ್.
4: ஏமா
5: இத கொஞ்சம் இறக்கி கொடுனே.
4: இவ்வளவு பெரிய பணி ஏமா வைக்கிற சொன்னா கேட்க மாட்டேன். இவ்வளவு இவ்வளவு

ಪದನಿ ಸನಿದ ತಾಣತ ಜಂ ತಪ ಜೋಡತ ಜಂ ಜಂ ಪದನಿ ಪದ ಪಜಂ ತಜಂ ಪಮ ತಣಕು ಜಂ ಜಂ ಪಮ ಪದಿಂ ತಗಿಟ ನಿಧಮ ಜಂ ತರಿತ ಸನಿದ ಕುಕುಂ ತಗಿಟ ಗರಿಣಿ ತಜಂ ಪದನಿ ತತ ಜಂ ತರಿಗಮ ತಗಿಟ ಜಂ ಗರಿಣಿ ತತರಿತ ಜಂ ರಿಗಮ ಪ ಪದ ತಜಂ ತಣಂ ಸಗರಿ ನಿರಿತ ತಣ ತಾಪ ಜಣುಂ ತರಿಗಮ ಪದನಿ ಸಾರಿಗದಿದ್ದೀದ ಗಿಣತು ಸರಿ ಗಮ